ದಿನ ದಿನ ದಿನ ದಿನ ತಗ ತಗಟ ತಗ ತಗಟ ಧಾ ಗಿಡದಾಗ ದಿನಗಿನ ದಾಗ ತರಕ ತಿನ್ನಕಿನ ಗಿಣದಾಗ ದಿನಗಿನ ದಾಗ ತರಕ ತಿನ್ನಕಿನ ನಾಗನಾಗ ನಾಗನಾಗ ತಿನ್ನಕಿನ ದಾಗ ತರ ದಗಿನ ತತ್ರಕ ದಿನ ದಾಗ ತರಕ ತಿನ್ನಕಿನ ಗದಿಗನ ಗದಿಗನ ಕತ್ ಧದ್ರ ಗಿಡದ ಧಾರ ಗಿಡದ ಕದಾ ಗೆಂತದ ಧದ್ರ ಗಿಡದ ಧಾರ ಗಿಡದ ಧಾರ ಗಿಡದ ತಕ್ಕ ತೆರೆ ಗಿಟ್ಟ ದಿನ.